ಮಾರಿ ಸದ್ಗುರು ಸೇವೆ ಸೋ ಸುಖಪಾಯ ಜಿನ ಹೊಮ್ಮೆ ವಿಚ್ಚೋ ಮಾರಿ ನಾನಕ ಪಡಣಾ ಗುಣನಾ ಏಕ ನಾವು ಹೈ.

ತರೋಯೆ ಖೋಟೆ ಪೋತೆ ನಾ ಪವ ತಿನ ಹರ ಗುರ ದರ್ಶನ ಹೋಯ ಖೋಟೆ ಜಾತ ನಾ ಪಾತ ಹೈ ಖೋಟ ನಾ ಸೀ ಜಿಸ ಕೋಯ ಖೋಟೆ ಖೋಟ ಕಮಾವಣಾ ಆಯ ಗಯಾ ಪತ ಖೋಯ ನಾನಕ ಮನ ಸಮಝ ಆಈ ಗುರ ಕೈ ಸಬ್ದ ಸಲಾಹ ರಾಮ ನಾಮ ರಂಗ